0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ಪುರಂದರದಾಸರ ರಚನೆ, ಹಾಡಿದ್ದಾರೆ ಡಾಕ್ಟರ್ ವಿದ್ಯಾಭೂಷಣ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಡಾಕ್ಟರ್ ವಿದ್ಯಾಭೂಷಣ.

ಡಾಕ್ಟರ್ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಪುರಂದರದಾಸರ ಮತ್ತೊಂದು ರಚನೆ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ.

ಆರ್ ರಂಜನಿ ಅವರ ದನಿಯಲ್ಲಿ ಶ್ರೀಪಾದರಾಯರ ರಚನೆ ಒಲಿದೆ ಯಾತಕಮ್ಮಲ ಕುಮಿ. ಒಲಿದೆ ಯಾತಕಮ್ಮಲ ಕುಮಿ ಸಂಗ್ ಬೈ ಆರ್ ರಂಜನಿ, ರಿಟನ್ ಬೈ ಶ್ರೀಪಾದರಾಯ.

ಉಮಾಬಿ ಮೋನಿ ಅವರ ಸ್ವರದಲ್ಲಿ ಪುರಂದರದಾಸರ ರಚನೆ ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ. ಸಕಲ ಗ್ರಹಬಲ ನೀನೆ ಸರಸಿಜಾಕ್ಷ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಉಮಾಬಿ ಮೋನಿ.

ಮಾಯಾಮಲಿನ ಮನದಿಂದಗಲದೆ ಅಲಮಪ್ರಭು ವಿರಚಿತ ವಚನ, ಗಾಯನ ಕೆಎಂ ಕುಸುಮ. ಕೆಎಂ ಕುಸುಮ ಪ್ರೆಸೆಂಟಿಂಗ್ ವಚನ ರಿಟನ್ ಬೈ ಅಲಮಪ್ರಭು. ಮಾಯಾಮಲಿನ ಮನದಿಂದಗಲದೆ

ಹಸನಾಗಿ ಉಣಬಡಿಸೆ. ಸಂಗೀತ ಆರ್ ಕಾಖಂಡಿಯವರ ದನಿಯಲ್ಲಿ ಬೇವು ಬಾಯಿಯವರ ರಚನೆ. ಸಂಗೀತ ಆರ್ ಕಾಖಂಡಕಿ ಪ್ರೆಸೆಂಟಿಂಗ್ ಹಸನಾಗಿ ಉಣಬಡಿಸೆ, ರಿಟನ್ ಬೈ ಬೇವು ಬಾಯಿ.

ಶಂಕರಪ್ಪ ಹೂಗಾರವರ ಗಾಯನದಲ್ಲಿ ಈಗ ವಿಜಯದಾಸರ ರಚನೆ ಬಂದು ನಿಲ್ಲೋ ಕಣ್ಣ ಮುಂದೆ. ಬಂದು ನಿಲ್ಲೋ ಕಣ್ಣ ಮುಂದೆ, ರಿಟನ್ ಬೈ ವಿಜಯದಾಸ, ಸಂಗ್ ಬೈ ಶಂಕರಪ್ಪ ಹೂಗಾರ್.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program is a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ರಮಾಮಣಿ ಆರ್.ಎ. ಭಾಗವಹಿಸುತ್ತಾರೆ ಸೌಮ್ಯ.
2: ನಮಸ್ಕಾರ.
3: ನಮಸ್ಕಾರಮ್ಮ. ಈ ಕೃತಿಯ ಪಾಠ ಪೂರ್ತಿಯಾಗಿದೆ, ಅರ್ಥವಾಗಿದೆಯಾ?
2: ಅರ್ಥ ಆಗಿದೆ.
3: ಅಂದ್ರೆ ಬಂದಿದ್ಯಾ, ಬಾಯಿಗೆ ಬಂದಿದೆಯಾ?
2: ಸ್ವಲ್ಪ ಪರವಾಗಿಲ್ಲ.
3: ಇಲ್ಲಿ ಅರುಣ್ ಅವ್ರನ್ನ ಹಾಡಿ ಒಂಚೂರು ರಾಗದ ಪರಿಚಯ ಮಾಡಿ ನೋಡೋಣ.

0: ಅದು ಹಾಡಿಲ್ಲ ಅಲ್ವಾ. ಯಾವ್ದು ಹಾಡದಿಂದ ಗಮನಿಸಿ ಸ್ವರಸ್ಥಾನ ತಕ್ಷಣ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದ ವಿಷಯ. ವಿದ್ಯಾರ್ಥಿಗಳಿಗೆ ಒಂದು ರಾಗವನ್ನ ಸ್ವರಪಡಿಸುವುದು ಆ ಒಂದು ಜಾಣ್ಮೆ ಇರಬೇಕು.
1: ಸರಿ,
0: ಯಾಕಂದ್ರೆ ಸ್ವರ ಬಂದು ರಾಗದಲ್ಲಿ ಇರ್ತಾರೆ.

ಶಬ್ದ ಅಲ್ಲೂ ಇರುತ್ತೆ. ತದರ ನಿಮದ ಅಷ್ಟು ಮೇಲೂ ಇರುತ್ತದಲ್ವಾ, ಅದನ್ನು ಗಮನಿಸಬೇಕು. ಪ್ರಯೋಗಗಳು ಬಂದಾಗ ಅದನ್ನು ಗಮನಿಸಿದಾಗ ಮಾತ್ರ ನಿಮಗೆ ಇನ್ನೂ ಕೃತಿಗಳನ್ನ ಚೆನ್ನಾಗಿ ಹಾಡೋಕ್ಕಾಗತ್ತೆ.

ವಿಸ್ತಾರವಾಗಿ ಹಾಡುವಂಥ ರಾಗ, ಎಲ್ಲ ಸ್ಥಾಯಿಗಳಲ್ಲಿ ಹಾಡುವಂಥ ರಾಗ, ಗಮಕಗಳು, ಜಂಟಿ ಸ್ವರಗಳು, ಇವಾಗ ಹಂಗೆ ಹಾಡೋ ಒಂದು ಲೈಟಾಗಿ ಹಾಡೋಕ್ಕಾಗೋದಿಲ್ಲ. ಇದನ್ನು ತುಂಬ ಸೂಕ್ಷ್ಮವಾಗಿ ತೆಳುವಾಗಿ ಹಾಡಿದ್ರೆ ಅದು ಅದಕ್ಕೆ ಶಕ್ತಿ ಸಿಗೋದಿಲ್ಲ.

0: ಇದೊಂದು ವಿಶೇಷವಾದ ಕೃತಿ. ತಿರುವಟ್ಟಿಯೂರ್ ಪಂಚರತ್ನಲ್ಲಿ ಜಾಸ್ತಿ ಕೇಳಿಲ್ಲದ ಒಂದು ಪರಿಚಯವಿಲ್ಲದ ಒಂದು ಕೃತಿಯನ್ನು ಪಾಠ ಮಾಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿದ ನಂತರ ಕಚೇರಿಗಳ ಹಾಡಿ ಗಟ್ಟಿಯಾಗಿ ಅದಕ್ಕೆ ರಾಗನಿರುವ ಸ್ವರ ಹಾಡುವಷ್ಟು ಶಕ್ತಿ ಬಂದ ಮೇಲೆ ಅದನ್ನು ಹಾಡಿ.
1: ಸರಿ ಗುರುಗಳೇ, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ರಮಾಮಣಿ ಆರ್ ಎ, ಭಾಗವಹಿಸಿದವರು ಸೌಮ್ಯ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಪಾಯಿಂಟ್ 1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖ್ಜಿ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ ವಿಲಂಬಿತ್ ಹಾಗೂ ದ್ರುತ್ಗತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ರಾಗ್ ಜೋನ್ಪುರಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ವಿಲಂಬಿತ್ ಅಂಡ್ ದ್ರುತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಸಪ್ನಾ ಮುಖರ್ಜಿ ಅವರಿಂದ ಸಿತಾರ್ದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಪಂಡಿತ್ ವಿಜಿ ಜೋಗ್ ಅವರಿಂದ ವಯಲಿನ್ ವದನ ಕೇಳುವಿರಿ. ರಾಗ್ ಯಮನಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ವಿದುಷಿ ಸಪ್ನಾ ಮುಖರ್ಜಿ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ವಯಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ರಾಗ್ ಯಮನಿ ಬಿಲಾವಲ್.

0: ಟಿಜಿ ಜೋಗ್ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ವಿಜಿ ಜೋಗ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಕೆಜಿ ರಾಮಸ್ವಾಮಿಯವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಟಿಎನ್ ಶಶಿಕುಮಾರ್, ಖಂಜಿರ ಎಸ್ ಪ್ರಶಾಂತ್. ಮೊದಲಿಗೆ ಗಾನಮೂರ್ತೆ, ತ್ಯಾಗರಾಜರ ರಚನೆ, ಗಾನಮೂರ್ತಿ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಓಕಿಲ್ ರೆಂಡಿಷನ್ ಬೈ ಕೆಜಿ ರಾಮಸ್ವಾಮಿ. ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಟಿಎನ್ ಶಶಿಕುಮಾರ್, ಅಂಡ್ ಆನ್ ದ ಖಂಜಿರ ಎಸ್ ಪ್ರಶಾಂತ್. ಟು ಬಿಗಿನ್ ವಿತ್ ಗಾನಮೂರ್ತೆ, ಅ ಕಾಂಪೊಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ಗಾನಮೂರ್ತಿ ರಾಗ ಆದಿತಾಳ.

ಇನ್ನೀಗ ಮುತ್ತಯ್ಯ ಭಾಗವತರ್ ವಿರಚಿತ ಸುಧಾಮಯಿ ಸುಧಾನಿಧೆ ಅಮೃತ ವರ್ಷಿಣಿ ರಾಗ ರೂಪಕ ತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ ಟು ಅಮೃತ ವರ್ಷಿಣಿ ರಾಗ ರೂಪಕ ತಾಳ ಸುಧಾಮಯಿ ಸುಧಾನಿಧೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಜಿ ರಾಮಸ್ವಾಮಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ಪಕವಾದ್ಯದಲ್ಲಿ ವೈಡಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಟಿಎನ್ ಶಶಿಕುಮಾರ್, ಖಂಜಿರ ಎಸ್ ಪ್ರಶಾಂತ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ತ್ಯಾಗರಾಜರ ಕೃತಿ ಶ್ರೀರಂಜನಿ ರಾಗ ಆದಿತಾಳದಲ್ಲಿದೆ ಮಾರುಬಲ್ಕ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಕೆಜಿ ರಾಮಸ್ವಾಮಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಟಿಎನ್ ಶಶಿಕುಮಾರ್, ಆನ್ ದ ಖಂಜಿರ ಎಸ್ ಪ್ರಶಾಂತ್. ನೌ ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶ್ರೀರಂಜನಿ ರಾಗ ಆದಿತಾಳ ಮಾರುಬಲ್ಕ.

ಕೆಜಿ ರಾಮಸ್ವಾಮಿಯವರು ತಮ್ಮ ಹಾಡುಗಾರಿಕೆಯನ್ನು ಕನಕದಾಸರ ದೇವರ ನಾಮದೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಬಹುದಾರಿ ರಾಗ ಖಂಡ ಚಾಪುತಾಳದಲ್ಲಿದೆ. ಮೊದಲಿಗೆ ಶ್ಲೋಕ, ನಂತರ ಹೂವ ತರುವರ ಮನೆಗೆ. ಕೆಜಿ ರಾಮಸ್ವಾಮಿ ಕನ್ಕ್ಲೂಡ್ಸ್ ಹಿಸ್ ವೋಕಲ್ ರೆಂಡಿಷನ್ ವಿತ್ ಕಂಪೋಸಿಷನ್ ಆಫ್ ಕನಕದಾಸ ಸೆಟ್ ಟು ಬಹುದಾರಿ ರಾಗ ಖಂಡ ಚಾಪುತಾಳ. ಹೂವ ತರುವರ ಮನೆಗೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೆಜಿ ರಾಮಸ್ವಾಮಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವೆಂಕಟೇಶ್ ಜೋಶಿಯಾರ್, ಮೃದಂಗ ಟಿಎನ್ ಶಶಿಕುಮಾರ್, ಖಂಜರ ಎಸ್ ಪ್ರಶಾಂತ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಕೆಜಿ ರಾಮಸ್ವಾಮಿ. ಆ ಕಂಪನಿಸ್ ವರ್ ಆನ್ ದ ವಯಲಿನ್ ವೆಂಕಟೇಶ್ ಜೋಶಿಯಾರ್, ಆನ್ ದ ಮೃದಂಗಂ ಟಿಎನ್ ಶಶಿಕುಮಾರ್, ಆನ್ ದ ಖಂಜರ ಎಸ್ ಪ್ರಶಾಂತ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ. ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಜಪ್ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್, ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ಜಪ್ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಧಾನಿ ಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾ ಬಿಂದು ಮಾಧವ್ ಪಾಠಕ್. ಹಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಧಾನಿ ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾ ಬಿಂದು ಮಾಧವ್ ಪಾಠಕ್, ಹೌಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಟಿ ಚೌಡಯ್ಯನವರ ವಯೋಲಿನ್ ವಾದನ, ಸಹ ವಯೋಲಿನ್ ವಾದನ ಪಿ ಭುವನೇಶ್ವರಯ್ಯ, ಮೃದಂಗ ಸಹಕಾರ ಎಂಎಲ್ ವೀರಭದ್ರಯ್ಯ, ಘಟ ಕೆಎಸ್ ಮಂಜುನಾಥನ್. ಮೊದಲಿಗೆ ಕೇಳಿ ಭೈರವಿ ರಾಗದ ವರ್ಣ, ವಿರಿಬೋಣಿ, ಖಂಡಜಾತಿ ಅಟ್ಟತಾಳ, ರಜನಿ ಪಚ್ಚಮಿರಿಯಂ ಆದಿಯಪ್ಪಯ್ಯ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ವಿದ್ವಾನ್ ಟಿ ಚೌಡಯ್ಯ. ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರೆಕಾರ್ಡಿಂಗ್ ಆಫ್ ವಿದ್ವಾನ್ ಟಿ ಚೌಡಯ್ಯ. ವಯೋಲಿನ್ ಸಪೋರ್ಟ್ ಈಸ್ ಗಿವನ್ ಬೈ ಪಿ ಭುವನೇಶ್ವರಯ್ಯ, ಮೃದಂಗ ಎಂಎಲ್ ವೀರಭದ್ರಯ್ಯ, ಘಟ ಕೆಎಸ್ ಮಂಜುನಾಥನ್. ಟು ಬಿಗಿನ್ ವಿತ್ ವಿರಿಬೋಣಿ, ವರ್ಣ ಸೆಟ್ ಟು ಭೈರವಿರಾಗ, ಖಂಡಜಾತಿ ಅಟ್ಟತಾಳ, ರಿಟನ್ ಬೈ ಪಚ್ಚಮಿರಿಯಂ ಆದಿ ಅಪ್ಪಯ್ಯ.

ಎನಿಗ ಟಿ ಚೌಡಯ್ಯನವರ ಸ್ವಂತ ರಚನೆ ಕೀರ್ವಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿದೆ. ಇದೇ ಮಂಚ ಸಮಯಮು ನೌ ಓನ್ ಕಾಂಪೋಸಿಷನ್ ಸೆಟ್ ಟು ಕೀರ್ವಾಣಿ ರಾಗ ಮಿಶ್ರ ಛಾಪುತಾಳ ಇದೇ ಮಂಚ ಸಮಯಮು.

ರಾಮಾನೀಯಡ ತ್ಯಾಗರಾಜರ ರಚನೆ ಹರಹರ ಪ್ರಿಯರಾಗ ಆದಿತಾಳ. ರಾಮಾನೀಯಡ ರಿಟನ್ ಬೈ ತ್ಯಾಗರಾಜ ಸೆಟ್ಟು ಕರಹರ ಪ್ರಿಯರಾಗ ಆದಿತಾಳ.

ವಿದ್ವಾನ್ ಟಿ ಚೌಡಯ್ಯನವರ ವಯಲಿನ್ ವಾದನ ಆಲಿಸುತ್ತಿದ್ದೀರಿ. ಸಹ ವಯಲಿನ್ ವಾದನ ಪಿ ಭುವನೇಶ್ವರಯ್ಯ, ಮೃದಂಗ ಎಂಎಲ್ ವೀರಭದ್ರಯ್ಯ, ಘಟ ಕೆಎಸ್ ಮಂಜುನಾಥನ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ, ಈಗ ತೋಡಿರಾಗ ಆದಿತಾಳದಲ್ಲಿರುವ ರಾಗತಾನ ಪಲ್ಲವಿ ಗಾನಲೋಲ ಕರುಣಾ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ರೆಕಾರ್ಡಿಂಗ್ಸ್ ಆಫ್ ವಯಲಿನ್ ರಿಸೈಟಲ್ ಬೈ ವಿದ್ವಾನ್ ಟಿ ಚೌಡಯ್ಯ. ವಯಲಿನ್ ಸಪೋರ್ಟ್ ಇಸ್ ಗಿವನ್ ಬೈ ಪಿ ಭುವನೇಶ್ವರಯ್ಯ, ಮೃದಂಗ ಎಂಎಲ್ ವೀರಭದ್ರಯ್ಯ ಅಂಡ್ ದ ಘಟಂ ಕೆಎಸ್ ಮಂಜುನಾಥನ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ರಾಗತಾನ ಪಲ್ಲವಿ ಗಾನಲೋಲ ಕರುಣಾ, ಸೆಟ್ ಟು ತೋಡಿರಾಗ ಆದಿತಾಳ.

ಪುರಂದರದಾಸರ ದೇವರನಾಮ ಪೀಲುರಾಗ ಆದಿತಾಳದಲ್ಲಿದೆ. ದೇವಕಿ ಕಂದ ಮುಕುಂದ ನೌ ಆ ದೇವರನಾಮ ರಿಟನ್ ಬೈ ಪುರಂದರದಾಸ. ಸೆಟ್ಟು ಪೀಲುರಾಗ ಆದಿತಾಳ ದೇವಕಿ ಕಂದ ಮುಕುಂದ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಟಿ ಚೌಡಯ್ಯನವರ ವಯಲಿನ್ ವಾದನ ಆಲಿಸಿದರೆ ವಯಲಿನ್ ಸಹವಾದನ ಪಿ ಭುವನೇಶ್ವರಯ್ಯ, ಮೃದಂಗ ಸಹಕಾರ ಎಂಎಲ್ ವೀರಭದ್ರಯ್ಯ, ಘಟ ಕೆಎಸ್ ಮಂಜುನಾಥನ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಯಲಿನ್ ರೆಸೈಟಲ್ ರೆಕಾರ್ಡಿಂಗ್ಸ್ ಆಫ್ ವಿದ್ವಾನ್ ಟಿ ಚೌಡಯ್ಯ. ವಯಲಿನ್ ಸಪೋರ್ಟ್ ಇಸ್ ಗಿವನ್ ಬೈ ಪಿ ಭುವನೇಶ್ವರಯ್ಯ, ಮೃದಂಗ ಎಂಎಲ್ ವೀರಭದ್ರಯ್ಯ, ಆನ್ ದ ಘಟಂ ಕೆಎಸ್ ಮಂಜುನಾಥನ್. This program is a contribution of Akashvani Bengaluru, anytime, any music.